ಅನಿದನಿ ದಮ ದಮ ದಮ ಗ ಮ ಗ ಸ ಗ ಸ ಸನಿ ದಮ ಗ ಸನಿ ದನಿ ದಮ ಗ ಸನಿ ದಮ ಗಮದ ಗಮದನಿ ಗಮದನಿ ಸನಿ ದ ನಿ ಸ ಗ ನಿ ಸ ಗ ಮ ನಿ ಸ ಗ ಮ ದಮ ಗ ಮ ದಮ ದ ಸನಿ ದಮ ಗ ಮ